ಆದ ವಿದ್ಯಾರ್ಥುಲರೇ, ಭಾರತೀಯ ಸಂಸ್ಕೃತಿ ಎಂದು ಸಮಸ್ತ ಪದಾರ್ಥಗಳು ಕೂಡ ದೈವ ಸ್ವರೂಪಮೇ. ದೈವಂ ಕಾನಟ್ಟುವಂತೆ ಪದಾರ್ಥಮು, ದೈವಂ ಲೇನಟ್ಟುವಂತೆ ಜೀವಮು ಈ ಜಗತ್ತಿನೂ ಕಾಣರಾದು. ರಾಯಿ ಮೊದಲುಕೊನೆ ರತ್ನಂ ವರಕು, ಚೀಮ ಮೊದಲುಕೊನೆ ಸಿಂಹಂ ವರಕು, ಪಕ್ಷಿ ಮೊದಲುಕೊನೆ ಗರುಡ ವರಕು, ಪರ್ವತಂ ಮೊದಲುಕೊನೆ ಚಿನ್ನ ಗುಲಕ ರಾಯಿ ವರಕು ಕೂಡ ದೈವಮೇ. ಕನುಕ ಭಾರತೀಯುಲು ಚೆಟ್ಟನು ಗುಟ್ಟನು ಪುಟ್ಟನು ಮಟ್ಟಿನಿ ಕೂಡ ಪೂಜಿಸ್ತೂ ವಚ್ಚಾರು. ಈನಾಟಿ ಭಾರತೀಯರು ಈ ಪವಿತ್ರ ಸಂಪ್ರದಾಯವನ್ನು ವಿಸ್ಮರಿಸಿ ಕೇವಲಮು ಈ ಲೌಕಿಕ ಜಗತ್ತುಲೋ ಇವನ್ನೀ ಕೂಡ ಮೂಢವಿಶ್ವಾಸಮುಲುಗಾ ಭಾವಿಸಿ ಈ ಆಧುನಿಕ ಯುಗಂನಂದು ಈ ವಿದ್ಯಾರ್ಥಿಗಳು ಕೂಡ ಈ ವಿಧಮೈನಟುವಂತಿ ಯೊಕ್ಕ ಮಾರ್ಗಮನೆ ಅನುಸರಿಸ್ತೂ ಪ್ರಾಚೀನ ಸಂಪ್ರದಾಯಮಂತೆಯೂ ಕೂಡ ಮೂಢವಿಶ್ವಾಸಮನಿ ದಾನಿ ವೆನುಕಕ್ಕೆ ನೆಟ್ಟಿವೇಸ್ತುನ್ನಾರು. ಭಾರತೀಯುಲ ಯೊಕ್ಕ ವಿಶ್ವಾಸಮು ಗೊಪ್ಪ ಅಂತರಾತ್ಮತೋ ಕೂಡಿನಟುವಂಟಿದೆ. ಭಗವಂತುಡು ಅನುಗ್ರಹಿಸಿನಟುವಂತಿ ಈ ಪ್ರೇಮ ತತ್ವಮನು ಮಾನವುಲ ವರಕೇ ಇದು ಪರಿಮಿತಂ ಕಾಕುಂಡಾ ಸರ್ವ ಜೀವುಲು ಎಂದು ಸರ್ವ ಪದಾರ್ಥಮುಲು ಎಂದು ಕೂಡ ಈ ಪ್ರೇಮ ತತ್ವಾನ್ನಿ ಪ್ರಸರಿಂಪಚೇಸ್ತೂ ವಚ್ಚಾರು ಭಾರತೀಯುಡು. ಕನುಕನೇ ತ್ಯಾಗರಾಜು ಕೂಡನು

ಆದ ವಿದ್ಯಾರ್ಥಿಗಳಾದ ಭಾರತೀಯ ಸಂಸ್ಕೃತಿ ಎಂದು ಸಮಸ್ತ ಪದಾರ್ಥಗಳು ಕೂಡ ದೈವ ಸ್ವರೂಪಮೇ. ದೈವಂ ಕಾನಟ್ಟುವಂತೆ ಪದಾರ್ಥಮು, ದೈವಂ ಲೇನಟ್ಟುವಂತೆ ಜೀವಮು ಈ ಜಗತ್ತಿನೂ ಕಾಣರಾದು. ರಾಯಿ ಮೊದಲುಕೊನೆ ರತ್ನಂ ವರಕು, ಚೀಮ ಮೊದಲುಕೊನೆ ಸಿಂಹಂ ವರಕು, ಪಕ್ಷಿ ಮೊದಲುಕೊನೆ ಗರುಡ ವರಕು, ಪರ್ವತಂ ಮೊದಲುಕೊನೆ ಚಿನ್ನ ಗುಲಕ ರಾಯಿ ವರಕು ಕೂಡ ದೈವಮೇ. ಕನುಕ ಭಾರತೀಯುಲು ಚೆಟ್ಟನು ಗುಟ್ಟನು ಪುಟ್ಟನು ಮಟ್ಟಿನಿ ಕೂಡ ಪೂಜಿಸ್ತೂ ವಚ್ಚಾರು. ಈನಾಟಿ ಭಾರತೀಯುಲು ಈ ಪವಿತ್ರ ಸಂಪ್ರದಾಯವನ್ನು ವಿಸ್ಮರಿಸಿ ಕೇವಲಮು ಈ ಲೌಕಿಕ ಜಗತ್ತುಲೋ ಇವನ್ನೀ ಕೂಡ ಮೂಢವಿಶ್ವಾಸಮುಲುಗಾ ಭಾವಿಸಿ ಈ ಆಧುನಿಕ ಯುಗಂನಂದು ಈ ವಿದ್ಯಾರ್ಥಿಗಳು ಕೂಡ ಈ ವಿಧಮೈನಟ್ಟು ಯೊಕ್ಕ ಮಾರ್ಗಮನೆ ಅನುಸರಿಸ್ತು ಪ್ರಾಚೀನ ಸಂಪ್ರದಾಯಮಂತೆಯೂ ಕೂಡ ಮೂಢವಿಶ್ವಾಸಮನಿ ದಾನಿನಿ ವೆನುಕಕ್ಕೆ ನೆಟ್ಟಿವೇಸ್ತುನ್ನಾರು. ಭಾರತೀಯುಲ ಯೊಕ್ಕ ವಿಶ್ವಾಸಮು ಗೊಪ್ಪ ಅಂತರಾತ್ಮತೋ ಕೂಡಿನಟುವಂಟಿದೆ. ಭಗವಂತುಡು ಅನುಗ್ರಹಿಸಿನಟುವಂಟಿ ಈ ಪ್ರೇಮ ತತ್ವಮನು ಮಾನವುಲ ವರಕೇ ಇದು ಪರಿಮಿತಂ ಕಾಕುಂಡಾ ಸರ್ವ ಜೀವುಲು ಎಂದು ಸರ್ವ ಪದಾರ್ಥಮುಲು ಎಂದು ಕೂಡ ಈ ಪ್ರೇಮ ತತ್ವಾನ್ನಿ ಪ್ರಸರಿಂಪಚೇಸ್ತೂ ವಚ್ಚಾರು ಭಾರತೀಯರು. ಕನುಕನೇ ತ್ಯಾಗರಾಜು ಕೂಡನು